ಹಲವಂಗ ತಗನ ಹಲದಿ ಮಾಡಿ ಮಂಚಂದ ಅಕ್ಕಾತ ತಂದ ಅಗ್ಬುಗು ಮಕ್ಕಂದ ಇತ ಗೋರಿ ತನ್ನ ಮಾಲಿ ಬಕಟ ಪಂದ ಕಾಮ ಸಕ್ರೆ ಬೆದ ಮಾಲಿ ಹರಮರು ಕುಯ ಮಂಚನ ಮಾಲಿ ಮೋದಮ ಕಾಯಿ ಮಕ್ಕು ಗುಬಿ ಅಮ ಸಂಬನ್ನ ಮೊದಲ ಸಂತನ್ಯ ಅಕ್ ಅವನ್ಯ ಅಕ್ ಬಾಬಕನ್ಯ ಅಕ್ ಯಾಕನ್ಯ ಮ ಸಂಬನ್ನ ಇದೆ ಯಮಕ ಗುರ್ಬಿ ನಾಮ ಸಾಮಿ ಬೆಲೆ ಇದತರ ಮನ ಬೆಲೆ ಮಂಗ ಖನಿ ಮೋದಿ ಚಾಟು ಅಬ್ಲು ಕೋ ಯಮಂತನ ಮಾಲಿ ತರ ಮನ ಬೆಲೆ ಯಮಕ ನುಕು ಜಾಯ mota fadir nu buñay ak mu lu be fanter nu buñay dara ma nu wele ñu mekk farma joop mo do bëgg farma joop ak mu yara farma joop bëgg farma joop ñu mekk koor ñaan mota la tag wele koor ñaay ak mu wele koor ñaay tag wele koor ñaay mota lu mu mutu fanta ak farma te dund mo wele koor ñaay mota lu jamaru mu ak ay